ಮೈಥೋಂಗ್ ಮೊಮ್ಮನ್ನೋಕ್ಲು ನಪಾರಿ ನಮೋಮ್ ಸಿಂಗ್ ಸೌಡಗ್ಲಿ ಕಚೇರಿ ಥವಾಯ್ ನಚಾ ಸಿಂಗ್ನ ಪೊಂಗ್ನ ಫಮ್ ಲಮ್ದಮ್ ನಮ್ ಶಿವಿ.

ಮತಂಗಿ ಕುದೋಲ್ದ ಲೈಸರಿ ಸಾಪಂ ರೀನಾ ದೇವಿನ ಸಪ್ಪ ತಬಾನು ಖುರಾಯ್ ಜಮ್ನ ಸೆರಿಂಗ್ಬ ಮತಮಿಷೆ ನಾಂಗ್ನ ರಂಬ ಇಪ್ಪ ಇಪ್ಪು ಇಪ್ಪ ಅವರೋ ವಾಡಿ ಅಸುಮ್ನ ಸೈಹೋರಿ.

0: ಕಾವೇರಿ ನಿಮ್ಮ ಮೃಪಚಂದ್ರ ನಸಪ್ಪ ಇಂ ನಮ್ ದಕೇಶೋಂಡ ಸೇರಿಂಬ ಮತಮಿಷೈ ಇಸೇಸಿಗಲೋನನ್ನ ತೊಂಗಾನ್ ತೊಂಗಾನ್ಬ ಸೈಸಪ್ಪ ಸಿಂಗ್ದಗಿ ಮತಮಿಸಿಗಿ ಕುದೋಲ್ನ ತೊಕ್ಚಬ ಮತಾಂಗಸಿದಲೋಚರಿ
1: ಇರಂದಂ ಇರೈಚಾಗಿನಿ ಖನ್ನ ನಹಾ ಅಹನ್ ಖಾಯ್ದನ ಮತಂ ಮತಂಗಿ ಥೋಕ್ನರಪ್ಪ ಮಿಯೋಯ್ ಕಯ ಗಸಿ ಐಖುಯ್ನ ಥಿಂಗರಿ
2: ಮಕಲ್ ಮಕಲ್ಗಿ ಎಲೆಕ್ಷನ್ ಲಾಕ್ಪದ ಅನೂಬ ಅರಿಬ ಕೆಂಡಿಡೇಟ್ ಸಿಂಗ್ ಚಂಗ್ಯಂಗಿದಮಕ್ ಥೋಲುಕ್ತುನ ಲೈಬಾಕ್ ಸೇಂಬದ ಅಚೋಬ ಸರು ಜ್ಞಾನಬ ಹೋನರಿ
1: ಮಿಚಂ ಐಖುಯ್ ಮಯಾಮ್ನಸು ಮಖೋಯ್ಬು ಕನಾನು ಕರಿ ಥಬಕ್ ತೌಕ್ರಬಗೆ ಅದುಗ ಕರಿ ಕರಿ ತೌರಕನಿ ಹಾಯ್ಬಸಿದಿ ಖಂಗ್ನಿಂಗ್ಲಿ
2: ಲಾಕದೋರಿಬ ಮಣಿಪುರ್ಗಿ ಎಲೆಕ್ಷನ್ದ ಕೆಂಡಿಡೇಟ್ ಒಯ್ಬಿನಿಂಗ್ಲಿಬ ಸಿಂಗ್ಗಿ ವಕಲ್ವನ್ ಫೊಂಗ್ದೋಕ್ಚನಬ ಅಮದಿ ಮಿಯಾಮ್ದ ಮಸಕ್ ತಕ್ಚನಬ ಮಿನಿಟ್ ಅಹುಮ್ದಗಿ ಮಂಗ ಫಾವ್ವ ರೇಡಿಯೋಗಿ ಕುತಾಂಗ್ದ ಸಂದೋಕ್ನಬ ಮತಂ ಥಂಜರಿ
1: ಸ್ಪಾನ್ಸರ್ ತೌದುನ ಸಂದೋಕ್ಚಗದಬ ಥೌರಂಸಿಗಿದಮಕ್ ಆಕಾಶವಾಣಿ ಇಂಫಾಲ್ಗಿ ಕಮರ್ಷಿಯಲ್ ಸೆಕ್ಷನ್ದ ತಾನಬಿಯು
0: ಆಕಾಶವಾಣಿ ಇಂಫಾಲ್ ಹೌಸಿ ಮುಗ್ಲಾಂದೋಕ್ಚರಿ ಮಣಿಪುರಿ ಫಿಲ್ಮ್ ಇಸೆಗಿ ಕುದೂಲ್ ಕುದೂಲ್ ಗ್ಯಾನ್ಬದ ಲೈಜರಿ ದಾಕ್ವಂ ಫಿಲ್ಮ್ದಗಿ ಅಭಾವ ಮದಿ ಬಿದ್ಯಾರಾಣಿ ಅನಿಗೆ ಅಪುನ್ಬ ಖೊಂಜಲ್ದ ಬಿಮೋಲ್ ಪಿಬೋಂಗ್ನ ಸೈರಿಂಗ್ವ ಮದಿ ಅಫಾವ್ನ ಸೇರಂಗ್ವಿಷೇ

0: ನಮಗ ಐಗಸು ಹಿಂಗ್ಲಿ ಹಬಿದು ಮಂಗಾಯ್ರಿ ಕರಿಸು ಪಾಂಗ್ಮಂಗ್ ಅಂದ್ರೆ ನಂಗ್ಸು ಇಮುಂಗಿ ಅಕ್ಕು ಪತಾ ಪೂವದ ವಾರಂಗನಿ
1: ವಾರಂಗನಿ ನತಿಯೇನೆ ವಾಬಗಿಲಿ ಮಿಲ್ಲು ಇರಬನಿ ಇವು ಮಸೆ ಧಾದೋಗ್ತು ಸಣ್ಣಿಂಗಬನಿ
0: ಅದು ಬುದ್ಧಿ ಇಪಾಸು ಖಂಗ್ದಬದಿ ನತ್ತೇದ
1: ಮಸೆದ ಪಾಬುಂಗ್ ಅಮುಕ್ ಅಂಗಾಂಗ್ ಮಸ ಸಾಜಲಗ್ಲಬಿ ಐಸು ಖಂಗ್ಜಲಗ್ತ್ರೆ
0: ಇಪಾನ ಸುಮ್ ಲೈಗದ್ರಯಾನ ಹಂಗ್ತನಿ ಲೈತಿ ಕೋಗ್ ಹೈರ್ಗೆ ಲೋರಿಯದನೆ ಬುಂಗ್
1: ಪಾಬುಂಗ್ಸು ಖಂಗಿಬ ನತ್ರನೆ ನಮೌನ ಪೀಸಿಗೆ ಲಿಕ್ ಮಸ ಆಮ ಕಕ್ಸಿಜಬದು ಕೈಥೋಪಿಗ್ರೆ ಮನಾದ ಯಾಲಿಬ ಸನಾ ಮಸ ಸಿತಂಗಾರೆ ಮಮಾನ್ ಮಮಾನಬಗ ಥಬೈಂಗ್ ಖಾಂಗ್ ಚತೋ ಕೋತೋಕ್ಪದ ಐಸು ಇಕಾಯಿರಿಬನೆ ಮಸಿ ಫೋಬ ಯು ನಮೌನ ಪೀಸಿ ವಾ ಸುಂಗಂಜದೆ ಅವಾಬೈ ಮೈಥೋಂಗ್ಸು ಉತ್ತೆ ಇಮುಂಗ್ ಸಿಗೆ ಅವಾಬಸಿ ಉಬದನೆ ಮಫಿ ಫಸಬ ಅಂತ ಲೈಯು ಹೈಜಬ ಸುಂಗಂದ್ರಬನೆ
0: ಇಪಾ ಮಸ ಇಪಾನ ಹಂಗ್ಲಿ ಪಸನ್ಫಂ ದು ಕರಿಗಿ ನೋ ಕೈದೋಬಗಿ ನೋ ಹಂಗ್ಬಗಿ ಮೌತ ನಂಗ್ನ ಮಹಾಭಾರತ ಮುಗಿರಗ ಇದ್ದುಬು ಕರಿಗಿ ನೋ ಹೈಬ್ನಿ
1: ಅವ ಸೇಲಂಗ್ಬಗಿ ಮಫಂ ಲೈ ಮತಂ ಲೈ ನಿಮಿರ ಫಬ ಫತ್ತವ ಹೈಬಂ ಸುಲೈರಿಬನ್ ಅದಿ ಸಥೂಲಂ ದೈಸಿದ ನತ್ರ ದಿಯಾದ್ರಬ್ರಬ ಪುರಾ ಅಂಗಾಂ ಮಚ ಹೋನ್ಗ್ರೆ ನಸು ಅತೋಂ ಬಂಗಾಂ ಮಚ ಸಿನೇನ ವಕಲ್ ತಾಕ್ರೆಬ ಪುರಾ ಅಂಗಾಂ ಐಬು ಅಂಗಾಂ ಅಂಗೋನೆ ಪೌಂ ತೌರಿಸೌಜಿ
0: ಫರೆ ಫರೆ ನಂಗ್ನ ಸಕ್ಕನಿ ಹೈಬ ಥಬಕ್ ತೋ ಸಸಸು ಇಪಾನ ವಕಲ್ ತಾ ಹೋಗ್ದಬ ಹೈಬದು ತಾರ
1: ಚಲೆ ಚಲೆ ಅದು ನಮೌ ನುಪಿದಗ ಅಮು ಇಶೌಗ ಅಮು ಲಂಗ್ಸನ್ ಬಿರು ನುಕೋ
0: ಪೋಕ್ಷಬ ಇಶಾನಿ ನಂದಿ ಪುನಮಕ್ ಕೌರಂಲತಿ ನಂಗ್ನ ಅಂಗಾಂಗ್ ಓರಿಂಗೆ ನಂಗಿ ಅಪಿಕ್ ಅಪಿಕ್ಪ ಅಪಾಂಬ ಕಯಾಬು ಐಕೋಯ್ನ ಕಯಾದ ಲೂಮ್ನ ಲೌಜಕಿ ನಮಿತ ಪಾಮಸೆತ್ ಮತಂ ಶಂಕಿಬದ ಅಹಿಂ ಚುಪ ತುಂದನ ಫೂ ಫೂ ಕಾಮ್ದುನ ಲೇನ್ಕಿಬ ನೀಕು ನಿಂತಂ ಥಾಗಿ ಇಂಕ್ರಬ ಅಹಿಂದುದ ನಂಗ ಪುಂಸೋ ಚೋಲ್ಹಲ್ಲಬ ಫಮುಂದುದ ಐಕೋಯ್ನ ಕಯಾದ ನುಮಾಯ್ನ ತುಂಕಿಬ ನಂಗ್ನ ನಸಾಹಿ ಪೆತಂ ಸಾಗತ್ ಪದ ನಮಾಗ ಐಗಿನ ಕಯಾದ ವಾಜಕಿ ಪುನಮಕ್ ಮತಂಗಿ ಅವನ್ಬನಿ ಹೈರಬಸು ಹೇಗ್ ಪೋಕ್ಷಬ ಇಸಾಮಗ್ನ ಸುಮ್ನ ಹೋಲಕ್ಪದ ಮಪ್ಪ ಕನಾನ ಕಾಂಬ ಗಂಗದಕ್ಕೆ ಇಸಾ ಪೋಕ್ಷಬ ಶಿವು ಅಲ್ವೋರಬ ಸಿಂಗಿ ಶೂನ್ಯ ಹೆನಬದಾಯ್ನೇ

ಆಕಾಶವಾಣಿ ಇಂಫಾಲ್ ಹಿತಾಂಕುಲ್ ಪ್ರೋಗ್ರಾಂನ ಅರುಣ್ ಅಜಿನ್ ವೇ ಪುಂಗ್ ಫಂಗ ಮಿನಿಟ್ ಹಂಗ್ ಮತಿ ಗತಾಯಿ ನಂಗ್ಷದ ಮೀಡಿಯಂ ವೇವ್ ಮಿತ್ರ ಶಾಕ್ ಸಂಭಂಗ್ ಮತಿ ಪೊಯ್ನಾ ಹತ್ರುಪ್ ಕಿಲೋ ಹರ್ಚ್ ಶಾಚಿ ಶತ್ ಹಂಗ್ಚಿ ಶತ ಖನಿ ಕಲಾ ಎಫ್ ಎಮ್ ನೇ ಮೆಗಾ ಹರ್ಚ್ ಶಾಕ್ ಅಪಾಕ್ ತುಂ ಪೊಯ್ನ್ ಫಂಗಾಲಿ ಆಚ ಶೋಕ್ ಥಂಗ್ ರಾನಿಯೇ ಹೋಪಕ್ಲಿ ಇಥಮ್ನ ಆಚ ವಿಪಾವ್ ಕಲಾ ಲೇಷಾಟ್ಲಾ ಪುಂಗ್ ಥುರುಕ್ ಮಿನಿಟ್ ಥರ ಗತಾಯಿನ ತಂಗ್ದ ಅನಾಂಸ ಆಚ ವಿಪಾವ್ ಮಂಗ್ ನಾರಂಗ್ಲಕ ಉಂಗ್ರಂಫಿ ಮುಯ್ ನಾವು ಕಲಂಗ್ ಸತ್ ನಾವು ನಗಸಾ ಅಮೈಚಾನ್ ಕಚಿಲಾ ಹೇಗ್ ನಾಂಸ ಚಹೋಮಿಲಿ.

0: employee singisu laying bada kudong chaba pizari doctor singna tumor board phamduna anaba singi laying da chawna mating pangli akupamaro gidamak aoi babina specialty hospital sajiva jail road khabaisoi infal east da tanabiu
1: tabiriba pawasi akashbani infal dagini aini thinkraba loop kcp taibang anba group ki miyoi niputaru khulai thadoktuna manipur sarkar da sangchakre Imphal ki ahanba Manipur Rifles ki parade ground da pangthokpa homecoming ceremony da makhoina nongmai kun nongmai maru sani tara taruk explosive ahum pikhalakhi. Thormadu da Mukhya Mantri Yumnam Khemsan hai khulai thadoktuna sangjaraklaba pumnumakta sarkar na piba yaba mateng pumnumak pigani. Magna hai makhoida sarkar gi revised surrender kam rehabilitation policy lising ani tara nipan gi makha da sel gi tengbang sing pigani amadi makhoini hingba da mateng oinaba sarkar na makhoida skill de yumham oiba training pigani
2: Missing function si revised surrender kam rehabilitation policy 2018 gi makha da ni masida tha kuntra daruki chen gi tengbang bina kada sing da bijagani amadi pala mari fix de boje da masu amakanda alu gi madakta ಐಗಾ ಚಾನಗದೋವ ಲೈಟ್ಲಿ ಉತ್ತಮ ಸಂಜೆನ್ವ ಯಾನವ ಸರ್ಕಾರನ ಜೋಬ ಮಟ್ಟಿಗೆ ಪಾಂಗರಿ ಸ್ಟೇಟ್ ಅಮಗಿ ಸಾಫೆ ಪಾಯಿರಸಿ ಶಾಂತಿ ರಕ್ಷಾ ರೇಖಾಂದ ಪೊಲೀಸ್ಗೆ ಅಡ್ಮಿನಿಸ್ಟ್ರೇಷನ್ ಮಕ್ಕಳು ಪಾನ ಮಕ್ಕಳು ಕಲಗಾಂದ ಅಮದಿ ಪ್ರಜಾ ಸಿಂಗ ನೋಮೈ ಪೈನಿಂಗ್ ಮುಗಿ ವಾಪಸ್ ಫಾದೋ ಕಾರ್ಡ್ ಕುಯ್ಕುನ್ನ ಐನುವ ಬವ ಲೇವಾಕಂ ಪೊಲೀಸರ
1: ಶ್ರೀ ಕೆಂಸಾನ್ ಹೈ ರಾಯ್ಜೆಸಿದ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಎನ್ಆರ್ಸಿ ಸನ್ ಹನ್ನ ಬದಾಬಿ ಅದು ಸರ್ಕಾರನ ಸೌಗಲಿ ಅದುಬು ಬನ್ನ ಸಿಂಗ್ಬ ಕೌಪುತಿ ಯಾನಿಂಗ್ದೆ ಮಾಗ್ನಹಾಯಿ ಬನ್ಗೆ ಮಹುತ ಗಣತಾಂತ್ರಿಕ ಒಯ್ಬ ಅತೋಪ ಪಾಂಬೈಸಿಂಗ್ ಸೆಜಿನನಬ ಕಂಥಗದಬನಿ ಬನ್ನ ಸ್ಕೂಲ್ ಅಮಸು ಕಾಲೇಜ್ ಮಹಿರೋಯ್ಸಿಂಗ್ ಅಮದಿ ನೋಮಗೆ ಕುಸುಮಲ್ ತಾಂಚರಿಬ ಮಿಯೋಯ್ಸಿಂಗ್ದ ಅಕಾಯ್ಬೆಪಿ ಮಾಗ್ನಹಾಯಿ ರಾಯ್ಜ್ ಅಸಿದ ಲೈರಿಬ ಮಿಯಾಮ್ನ ಖುಲಾಯಿ ಥಾದೋಗ್ಲಬತದ ಶಾಂತಿ ಲೈಗನಿ ಇಂಫಾಲ್ ವೆಸ್ಟ್ ಕಮಾಂಡೋನ ಥಿಬಹುಂಬ ಅಮಸು ಅಸರ್ ಅವೋಕ್ಸಿಂಗ್ ಸೇಕ್ ತೋಬದ ಇಂಫಾಲ್ ವೆಸ್ಟ್ ಜಿಲ್ಲಾಗೆ ಇಂಫಾಲ್ ಪೊಲೀಸ್ ಸ್ಟೇಷನ್ ಕೋನ್ಬ ಕೈಸಾಂಪಾಟ್ ಲೇಮಜಮ್ ಲೈಕಾಯಿ ಏರಿಯಾದಗಿ ಕೆಸಿಪಿ ಪಿ ಡಬ್ಲ್ಯೂ ಜಿಗೆ ಮಿಯೋಯ್ ಅಮ ಫಾರೆ ಪೊಲೀಸ್ ಕಿ ಪಾವು ನಾಯಿ ಫಾರಬ ಮಿಯೋಯ್ ಅದು ಬಿಷ್ಣುಪುರ್ ಜಿಲ್ಲಾಗೆ ಥಾಂಗ ಒಯ್ನಾಮ್ ಲೈಕಾಯ್ದಗಿನಿ ಹೈರಿ ಅಮರೋಮದ ಅಸಾಂ ರೈಫಲ್ಸ್ ಮಸು ಮಣಿಪುರ್ ಪೊಲೀಸ್ಗೆ ಅಪುನ್ಬ ಕಾಂಗ್ಬೂನ ಅಕಕ್ನಬ ಪಾವು ಫಂಗದಗಿ ತೆಂಗ್ನೋಪಲ್ ಜಿಲ್ಲಾಗೆ ಸೆನಮ್ ಏರಿಯಾದ ಥಿಬಹುಂಬಿಗೆ ಥಾಬಕ್ ಸತಬದ ಲೋಡ್ಸಿಂದುನ ಥಮ್ಲಂಬ 5.56 mm ಇನ್ಸಾಸ್ ರೈಫಲ್ ಅನಿ ಕೆಲಿಬರ್ ಅಮ್ಮ ಎಲ್ಎಂಜಿ ಮ್ಯಾಗ್ಜಿನ್ ಅಹುಂ ಇನ್ಸಾಸ್ ರೈಫಲ್ಗೆ ಮ್ಯಾಗ್ಜಿನ್ ಅಮ್ಮದಿ ಮರು ಮಂಗ ಫಂಗ್ಲೆ ಕುಲಾಯ್ ಸಿಂಗ್ ಅದು ತೆಂಗ್ನೋಪಲ್ ಪೊಲೀಸ್ ಸ್ಟೇಷನ್ದ ಮಕಾತಾಬ ಥಾಬಕ್ ಲೋಕನಬ ಸಿನಖ್ರೆ ಮಣಿಪುರ್ಗೆ ಗೃಹ ಮಂತ್ರಿ ಗೋವಿಂದ ದಾಸ್ ಕೊಂಥೌಜಮ್ನ ಖುಮುಕ್ಸಮ್ ಜೋಯ್ ಕಿಶನ್ ಎಂಎಲ್ಎಗಳನ್ನ ಮಹಾರಾಷ್ಟ್ರಗೆ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆಗ ಉನದುನ ವರಿ ಸಾನಖ್ರೆ ಉನಬದುದ ರಾಯ್ಜ್ ಅಲಿಗೆ ಮರಕ್ತ ಲೈರಿಬ ಮರಿ ಹೇನ ಸೆಸಲನಬ ಅಮಸು ಮಿಯಾಮ್ಗೆ ಯಾಯ್ಫನಬ ಅಮದಿ ಸಾಕೋತ್ ಥೌರಾಂಗ್ದ ಹೇನ ತೆಂಗ್ಬಾಂಗ್ ಪಿನಿನಬ ಕುಮ್ನ ಖನಕಿ ಹೈರಿ ಮಣಿಪುರ್ ಅಮಸು ಮಹಾರಾಷ್ಟ್ರ ರಾಯ್ಜ್ ಅಲಿಗೆ ಒಯ್ನ ಕಲಾ ಸಂಸ್ಕೃತಿ ಸಭ್ಯತಾ ಅಮಸು ತೊಂಗಾನ್ ತೊಂಗಾನ್ ಬಿಹಿರಮ್ದ ಮಾನಬ ಹಿರಮ್ ಕಯಾಮರುಮ್ ಲೈ ಮಸಿನ ರಾಯ್ಜ್ ಅನಿ ಅಸಿಗೆ ಒಯ್ಬ ಹೇನ ನಕ್ಸಿನ್ ನಹನ್ಬ ಅಮದಿ ಮಿಯಾಮ್ಗೆ ಯಾಯ್ಫನಬ ಥೌರಾಂಗ್ ಕಯಾ ಪ್ಯಾಕೆಟ್ಪದ ಅಸೋಬ ಕಾಣಬ ಮೊಯರಗನಿ ಹೈನ ಉನಬ ಅದುದ ಯಾನಖಿ ವಿಕ್ಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಬಿಬಿ ಜಿ ರಾಮ್ಜಿಗೆ ಜಿಲ್ಲಾ ಥಾಕಿ ಸಮ್ಮೇಳನಮ ಸಾಂದೇಲ್ ಜಿಲ್ಲಾಗೆ ಡೆಪ್ಯೂಟಿ ಕಮಿಷನರ್ಗೆ ಆಫೀಸ್ ಕಾಂಪ್ಲೆಕ್ಸ್ದ ನಸಿ ಪಾಂಥೋಕ್ರೆ ಜಿಲ್ಲಾ ಅದುದ ಬಿ ಬಿ ಜಿ ರಾಮ್ಜಿ 1,000 ಮಪುಂಗ್ ಫಾನ ಸನಹನಬಗೆದಮಗ್ ಸ್ಟೇಕ್ ಹೋಲ್ಡರ್ಸಿಂಗ್ಬು ಲಿಂಗ್ತಿನ ಖಂಗನಬಗೆ ಪಾಂದಮ್ದ ಸಾಂದೇಲ್ ಜಿಲ್ಲಾಗೆ ಬಿ ಬಿ ಜಿ ರಾಮ್ಜಿ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ನ ಸಿಂಧುನ ಸಮ್ಮೇಳನದು ಪಾಂಥೋಕಿಬನಿ ಥೊರಮದುಗೆ ಅಥೋಯ್ಬ ಮಿಥುಂಗೆ ವಾರೋಲ್ ಪಿರದುನ ಜಿಲ್ಲಾ ಅದುಗೆ ಡೆಪ್ಯೂಟಿ ಕಮಿಷನರ್ ಮಾಮೋನಿ ದೋಲಿನ್ ಹೈ ಏಕ್ ಅಸಿ ನಿಂಥಿನ ಸನಹನಬ ಮದಿ ಸರ್ಕಾರಗೆ ತೊಂಗಾನ್ ತೊಂಗಾನ್ಬ ಸ್ಕೀಮ್ಸಿಂಗ್ ಕಾಣಬ ಮಿಯಾಮ್ದ ನಿಂಥಿನ ಫಂಗನಬ ಹೊನಬದ ಗ್ರಾಸ್ ರೂಟ್ ಲೆವೆಲ್ದಗೆ ಥಬಕ್ ಥೊರಮ್ಸಿಂಗ್ ಪಾಯ್ಕೆಟ್ಪ ತಂಗಾಯ್ಪದೆ ಮಸಿಗೆದಮಕ್ ಲಂ ಅಸಿದ ಥಬಕ್ ತೋರಿವ ಆಫೀಸಲ್ಸಿಂಗ್ನ ಪುಕ್ಸೆಲ್ ಸೆಂಗ್ನ ಮಿಯಾಮ್ಗೆದಮಕ್ ಥಬಕ್ ತೌಬಗೆ ತಂಗಾಯ್ಪದಬ ಲೈ ಅಸಾಂ ರೈಫಲ್ಸ್ನ ಮಿಯಾಮ್ಗ ಅಫಬ ಮರಿ ಥಮ್ನಬಗೆ ಪಾಂದಮ್ದ ಥೌಬಾಲ್ ಜಿಲ್ಲಾಗೆ ಮೈರಾಪಾಯ್ಬಿ ಸಿಂಗ್ ಫಯೆಂಗಿ ವಾರ್ಡ್ ಮೆಂಬರ್ ಚಂದ್ರಖೋಂಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸಿಂಗ್ ಲಿಲೋಂಗಿ ನಹಾಸಿಂಗ್ ಅಮದಿ ತೊಂಗಾನ್ ತೊಂಗಾನ್ಬ ಮಫಂಸಿಂಗ್ದ ಲೈಬ ಭೇಲಿಯಾಸಿಪ್ಸಿಂಗ್ ಉನದುನ ವರಿ ಸಾನಖ್ರೆ ಅಸಾಂ ರೈಫಲ್ಸ್ಗೆ ಪಾವುನಹಾಯಿ ಮಸಿ ಜಾತಿ ಕಂಗ್ಲುಕ್ ಮಸೇಲ್ ನುಂಗ್ಸಿ ಸಾನಬ ಹೆಂಗಲ್ನಬ ಸೆಕ್ಯೂರಿಟಿಗೆ ಫಿವಂ ಫಗಲನಬ ಅಮಸು ಸೆಕ್ಯೂರಿಟಿ ಫೋರ್ಸ್ಗ ಮಿಯಾಮ್ಗ ಲೈನಬ ಮರಿ ಸೆಸಲ್ಹನಬ ಪಾಂಥೋಕ್ಪ ಥೌರಾಂಗ್ ಅಮನಿ ಅಸಾಂ ರೈಫಲ್ಸ್ನ ಮಿಯಾಮ್ಗೆ ಪುನ್ಸಿ ಅಮದಿ ಲನ್ ಥುಮ್ಗಾಂಗ್ನಬ ಅಕನ್ಬ ಥಾಬಕ್ ಕಯಾ ಪಾಯ್ಕತುನ ಲಾಗ್ಲಿ ಮಣಿಪುರ್ಗೆ ತೊಂಗಾನ್ ತೊಂಗಾನ್ಬ ಜಿಲ್ಲಾಸಿಂಗ್ದಗೆ ಆನ್ಲೈನ್ ರಿಟರ್ನ್ ಟೆಸ್ಟ್ ಮೈ ಪಾಕ್ರಬ ಕ್ಯಾಂಡಿಡೇಟ್ಸಿಂಗ್ಗೆ ಒಯ್ಬ ಆರ್ಮಿ ಅಗ್ನಿಬೀರ್ ರಿಕ್ರೂಟ್ಮೆಂಟ್ ರ್ಯಾಲಿ ಅಮ್ಮ ಮತಂಗ್ ಥಾಗಿ 13ಗೆ ಹೌರಗ ಅಕ್ಟೋಬರ್ 8 ಫೌಬ ರಾಯ್ಜ್ ಅಸಿಗೆ ತೊಂಗಾನ್ ತೊಂಗಾನ್ಬ ಮಫಂ ಅಹುಂದ ಪಾಂಥೋಕನಿ ಆರ್ಮಿ ರಿಕ್ರೂಟ್ಮೆಂಟ್ ಆಫೀಸ್ ರಂಗಪಹಾರ್ನ ಸಿಂಧುನ ಪಾಂಥೋಕದಲ್ಲಿರುವ ರಿಕ್ರೂಟ್ಮೆಂಟ್ ರ್ಯಾಲಿ ಅಸಿ ಅಹಾನ್ಬಗೆ ಒಯ್ನ ಮತಂಗ್ ಥಾಗಿ 13ಗೆ 21 ಫೌಬ

0: ผมเซกทวีรีทวันมิชันนักเกนครับดาฟิล์มดักีสวนาลีกินไอตุงขันจัลดาบีรมณีฮิชนามบันสเริงบาสกุลเซมติเจนทรนาสายบันบาฟิล์มิเชย์อิเซย์สิบุขัยดาบิดุเนสเมสทวีรคีบัสิงยาสกุลดักีนุ่มชีถอยสานาอมดีถอยบี
1: irandam irai chagini khanna naha ahan khaidna matam matam gi thokna rakpa miyoi kya ngasi ekhuina thingneri
2: makhal makhal gi election lakpada anuba ariba candidate sing changyeng gi damak tholuktuna leibak sembada achuba saru gyana bo honari
1: micham ekhoi mayam nasu makhoi bukanano kari thabak tawkhrabage aduga kari kari tawrakani haibasidi khangningli
2: lakaduri ba manipur gi election da candidate ubiningli ba singi wakhalon phongdok chanaba amadi ಮಿಯಾಮದ ಮಸಕ್ ತಕ್ಚನಬ ಮಿನಿಟ್ ಅಹುಂದಗಿ ಮಂಗ ಫೌವ ರೇಡಿಯೋಗಿ ಕುತಾಂಗದ ಸಂದೋಕ್ನಬ ಮತಂ ಥಮ್ಜರಿ
1: ಸ್ಪಾನ್ಸರ್ ತೌದುನ ಸಂದೋಕ್ಚಗದಬ ಥೌರಂಸಿಗಿದಮಕ್ ಆಕಾಶವಾಣಿ ಫಾಲ್ಕಿ ಕಮರ್ಷಿಯಲ್ ಸೆಕ್ಷನ್ ದ ತಾನಬಿಯು
3: ಮರೈಬಾಕ್ ಮರಂದಂ ನುಂಗ್ಸಿದಬ ಮಿಯೋಯ್ಸಿಂಗ್ ಇರೈ ಲೈರಂಲೋಯ್ ಮಿಖಲ್ ಮತಂ ಲಾಕ್ಪದ ಐನ ಫೈ ಐಖೋಯ್ನ ಹೇಲಿ ngangna sakna ಲಾವ್ನಬ ngakteni
4: ಮಿಚಂ ಪ್ರಜಾ ಐಕೋಯ್ ಮಯಾಮ್ಸು ಲೈಬಾಕ್ ಸೇಮ್ಗದಬ ಅಫಬ ಥಬಕ್ ತೌರಕ್ಕದಬ ಕ್ಯಾಂಡಿಡೇಟ್ ಪಾಮ್ನೈ ಫಂಗ್ಲಬ್ರಾ
3: ಮಿಚಂ ಪ್ರಜಾ ಏಜೆಂಟ್ ಸಿಂಗ್ ಅಮದಿ ಕ್ಯಾಂಡಿಡೇಟ್ ಸಿಂಗ್ ದ ಬೇಸ್ ತೌಬ ಲೀಲಾ ತರ ಸಂದೋಕ್ನನಬಗಿ ಅಯಿಬ ಸಿಂಗ್ ದಗಿ ಸ್ಕ್ರಿಪ್ಟ್ ಕೌಚರಿ
4: ಎ ಐ ಆರ್ ಕೋಡ್ ಸೋಕ್ತಬ ಅಮದಿ ಅನೌಬ ಅವೋನ್ಬ ಪುರಕ್ಪ ಯಾಬ ಸ್ಕ್ರಿಪ್ಟ್ ಸಿಂಗ್ ಸ್ಕ್ರೂಟಿನಿ ತೌಜರಗ ಅಕ್ಟೋಬರ್ ಲೇಸಿಂಗ್ ಅನಿ ಕುಂತರುಕ್ತಗಿ ಥಂಗ್ನ ಥಂಗ್ನನ ನೊಂಗ್ಮೈಜಿಂಗ್ ತರಾಮಕ್ತ ಲೀಲಾಸಿಂಗ್ ಸಂದೋಕ್ಚಗನಿ
3: ಸೆಪ್ಟೆಂಬರ್ ಕುಂತ್ರಾ ಫಾವುದ ಪುಂಗ್ ಅಮ ಸನಗದಬ ಸ್ಕ್ರಿಪ್ಟ್ಸಿಂಗ್ ಆಕಾಶವಾಣಿ ಇಂಫಾಲ್ಗಿ ಡ್ರಾಮಾ ಸೆಕ್ಷನ್ದ ಯೋಹನ್ ಬಿರಹು
0: ತಬಿನಿಂಗ್ ಬೈಶೆಗಿ ಕುಡೋಲ್ದ ಎಸ್ಎಂಎಸ್ ಅಮದಿ ಪೋಸ್ಟ್ ಕಾರ್ಡ್ ಕಿ ಕುಥಾಂಗ್ದ ಅದೊಮ್ನ ತಬಿನಿಂಗ್ದ ನಖನ್ ಬಿರಪ್ಪ ಮಣಿಪುರಿ ಫಿಲ್ಮ್ ಇಶೈಸಿಂಗ್ ಮಥಂಗ್ ಮಥಂಗ್ ಲಾಂಥುಕ್ಸರಿ ಕುಡೋಲ್ಗಿ ಮರಿಸುಬದ ಲಕೊಚ್ಚರಿಬ ಫಿಲ್ಮ್ ವಾಂಟೆಡ್ ಲಿಂಥೋಯ್ ಕೊಂಜಲ್ದ ಸುರೇನ್ ಅಮದಿ ತಿಂಕು ಸೈರೆಂಬ ವೈಕೊಂ ಬಿಹಾರಿ ಸೈಬಾನ್ ಬ ಗೋಪಿ ಇಸೈ ಎಸಿಬು ತಬಿನಿಂಗಿ ಹೈದು ಹೌಜಿಕ್ ನೆಹಕ್ಕಿ ಮಮಾಂಗ್ದ ಎಸ್ ಎಮ್ ಎಸ್ ಕಿ ಕುಥಾಂಗ್ದ ಖನ್ಬಿರಕ್ಕಿಬ ಥಿಯಾಮ್ ಲೈಸಾಂಗ್ ಕೊಂಗ್ದಗಿ ಥಿಯಾಮ್ ರಾಂಗ್ ರೇಡಿಯೋ ತಾಬಿರಿಬ ಸಿಂಗ ಮಯಾಂ ಪುನಃ ನುಂಗಾಯ್ನ ತಾಮಿನಸಿ